0: Gas shortages have rocked major cities across India due to the Middle East crisis.
1: The LPG crisis has hit the restaurants really hard.
2: Gas mahangai ho rahi hai.
3: Bigar gas ke hamari factories nahi chalengi.
4: Nona na yenagutte anta id maadidvi. Amel nodide gas ilve illa. Pankatra vadre pankal no shaku naale barutte anta.
0: Can a biogas mart ease the country's energy crunch?
5: तो लगभग एक सिलेंडर यानी कि 20 केजी की जो वो बायोगैस प्रतिदिन बनती है।
6: अगर ये ज़्यादा प्लांट और बढ़ेंगे भारत जेड़ा अपने आप ऊर्जा च आत्मनिर्भर हो सकता है।
7: India is the hungriest market for energy and you need the source of energy and India wants it. India needs it.
0: May 2026. Bengaluru, the capital of India's southern Karnataka state, is severely impacted by global gas disruptions. Nearly 60% of India's LPG and LNG demand is met through imports. A majority of those consignments are routed through the Strait of Hormuz. Disruptions to energy supplies from the Gulf have contributed to a global energy crunch. In India, the impact is being felt across the economy. Many auto rickshaw drivers like Shiv Kumar face the daunting challenge of filling their gas tanks.
4: Tano gas bunkara vadre gas bunkara close madidru glass yenu sikta illa anta namge gothagilla but madhyamadalli eno varinda gas supply illa anta vishaya gothaytu illa ond sala namge eno ond tara ಹೌದಾ ಹಿಂಗಪ್ಪ ನಾಳೆಯಿಂದ ಗ್ಯಾಸ್ ಇಲ್ಲ ಅಂದರೆ ಹೆಂಗ್ ಜೀವನ ನಡೆಸೋದು ನಾವು ನೋಡೋಣ ಏನಾಗುತ್ತೆ ಅಂತ ಇದು ಮಾಡಿದ್ವಿ ಆಮೇಲೆ ನೋಡಿದೆ ಗ್ಯಾಸ್ ಇಲ್ವೇ ಇಲ್ಲ ಬಂಕ್ ಹತ್ರ ಹೋದ್ರೆ ಬಂಕಲ್ಲಿ ನೋ ಶಾಕು ನಾಳೆ ಬರುತ್ತೆ ಅಂದರು ನಾಳೆ ಹೋದ್ರೆ ಸಾಯಂಕಾಲ ಅಂದರು ಸಾಯಂಕಾಲ ಹೋದ್ರೆ ನೋಡಿದ್ರೆ ಒಂದು 350-400 ಗಾಡಿ ನಿಂತಿದೆ ಆಲ್ರೆಡಿ ನಾವು ಹೋಗಿ ನಿಂತ್ಕೊಂಡ್ವಿ ಸುಮಾರು 4:30 ನಿಂತ್ಕೊಂಡಿದ್ವಿ ಅವ್ರು ನೈಟ್ 11 ಗಂಟೆ ಗ್ಯಾಸ್ ಹಾಕೋರು ನಮಗೆ ಅದು ಇಷ್ಟು 500 ರುಪೀಸ್ ಅಷ್ಟೇ ಗ್ಯಾಸು.
0: There's a cap imposed of only one refill per day in Bengaluru, and when pumps run out, drivers are turned away. Shiv now struggles to make ends meet.
4: ನಾವು 25-30 ವರ್ಷದಿಂದ ಗಾಡಿ ಓಡ್ತಾ ಇದ್ದೀವಿ ಹಿಂದೆ ಯಾವತ್ತು ನಮ್ಗೆ ಈ ತರ ಪರಿಸ್ಥಿತಿ ಬಂದಿರಲಿಲ್ಲ ನಾವು ಓದ್ ಇಯರ್ನಲ್ಲೇ ಮಗನಿಗೆ ಸ್ಕೂಲ್ಗೆ ಅಡ್ಮಿಷನ್ಗೆ ಮಗಳಿಗೆ ಅಡ್ಮಿಷನ್ಗೆ ಅಂತ ಆಚೆ ಕಡೆ ಲೋನ್ ತೊಗೊಂಡಿದ್ವಿ ಹ್ಯಾಂಡ್ ಲೋನು ಆಟೋ ಮೇಲೆ ತೊಗೊಂಡಿದ್ದೀವಿ ಬ್ಯಾಂಕಲ್ಲಿ ಆಟೋ ಮೇಲೆ ಲೋನ್ ಇದೆ ಆದರೂ ನಾವು ಪರ್ಸ್ನಲ್ ಲೋನ್